ಮನಸ್ಸು ಬೀತ ರಾಣಿ, ನಿನ್ನ ನೆನಪುಗ ಬಂದದು ನಾತನ. ನೆನ್ನೆ ನಾ ನಿನ್ನ ಬಂದ ಜೋಲಿಯ ನೀನು ಏಹುಲೇಕ ಎಂಬ ಈ ಕೇಪ ಕೇಳ್ವಿಗ, ಆ ಬದಲಿಯಾಗುವ ಜನಗಾಗಿ ನಾ ಇಂದು ಕಾತುಂದಿದ್ದೆ ತೆಂದೇಹುವ ಈ ಬದಲಿನೊಗೆ ಬೇರೆ ಏನೇ ಹೇಗ್ಯಾರ ಎಂದು ನಂಗೆ ಈಗ ಕೇಪು.